ಸ್ಪಷ್ಟ ಕಾರಣ. ಕೈ ಬಚ್ಚೆ ಕೇತಿಯೇ ಸಂತುಷ್ಟ ರೇನಾ ತು ಸಹಜ ಲೇಕಿನ್ ಸಂತುಷ್ಟ ಕರ್ನಾ.